ಹತ್ತಟ ತೆಟ ಧಕ್ಕ ಜಿಕ್ಕ ಗಿನ್ನ ಚಿನ್ನ ಕಿರಣ ತಿರುಗಿಡತಕ್ಕ ಧಾಗಣ ನನಗೆ ದೀಗಿಡನಗ ತಿರುಗಿಡತಕ್ಕ ದಿನ ಅನ್ನ ಕಿರತಕ್ಕ ತಿರುಗಿಡತಕ್ಕ ಧರ್ಧರ್ ಕಿಡ ಧಾ ದಿನ ಅನ್ನ ಕಿರತಕ್ಕ ತಿರುಗಿಡತಕ್ಕ ಧರ್ಧರ್ ಕಿಡ ಧಾ ದಿನ ಅನ್ನ ಕಿರತಕ್ಕ ತಿರುಗಿಡತಕ್ಕ ಧರ್ಧರ್ ಕಿಡ